Efwani tire mu hotel joka ye be ma bia ye papa pa da ya just a day finiki ka bia ntumi emem wa side ba bia du ti beto no e wo sian ye sent tontonnuane wo ha ye wo look